ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡಿಯೋ ಅಂತ ನದಿಯೇ ಕಾಂಜಿಪ್ಪು ಆಯ್ತಾ? ತುಂಬ ಪಡ್ರಂಗೆಲ್ಲ ಅವಂಗ ಕವಲೆಯ ದೈವತ್ತಕ್ಕಿಟ್ಟ ಮೊರೆ ಇಡುವಾಂಗ. ಆನಾ ದೈವಮೇ ಕಲಂಗಿನಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.